0: ಸಂವತ್ಸ ನಮೋ ತತ್ಸ ಭಗವತೋ ಅರಹತೋ ಸಮ್ಮಾ ಸಂವತ್ಸ ನಮೋ ತತ್ಸ ಭಗವತೋ ಅರಹತೋ ಸಮ್ಮಾ ಸಂವತ್ಸ
1: ಬುದ್ಧಂ ಶರಣಂ ಗಚ್ಛಾಮಿ
0: ಬುದ್ಧಂ ಶರಣಂ ಗಚ್ಛಾಮಿ
1: ಧಮ್ಮಂ ಶರಣಂ ಗಚ್ಛಾಮಿ
0: ಧಮ್ಮಂ